ದರ ದರ ದರ ದೇಗ ನನಗೆ ತಾಕ ದರ ದರ ದರ ದೇಗ ನನಗೆ ತಾಕ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದರ ದ